ಸೋಗ ಅಮೃತ ಜ್ಞಾನ ಮಹಾರಾಸ ಭೋಗ ಪಂಚ ಸಮಾಯಿ ಸುಖಿ ಸಬ ಲೋಗ ಸಗಲಿ ಜೋತ ತೇರಾ ಸಬ ಕೋಯಿ ಆಪೇ ಜೋಡ ಬಿಛೋಡೇ ಸೋಯಿ ಆಪೇ ಕರ್ತಾ ಕರೇ ಸೋ ಹೋಯಿ ತಾಹೇ ಉಸಾರೇ ಹುಕ್ಮ ಸುಮಾವೇ ಹುಕ್ಮೋ ವರ್ತ ಜೋ ತಿಸ ಭಾವೇ

ಸರವನನ್ನ ಬಿಕಲ್ಪ ಏ ಸಾಂಗತ್ತೀರೆ ಇಂದರಿ ಕಾಬಲ ಥಾಕ ಚರಣ ರಹೇ ಕರ್ ಕರ್ಕ ಪರೇ ಹ ಮುಖೋ ನಾನಿಕ ಸಹ ಬಾತಾ ಥಾಕೆ ಪಂಚ ದೂತ ಸಬ ತಸ್ಕರ ಆಪ ಆಪಣ ಪ್ರಮತಿ ಥಾಕಾ ಮನ ಕುಂಚರ ಉರ ಥಾಕಾ ತೇಜ ಸೂತ ಧರ ರಮತಿ ಮಿರ್ತಕ ಪಯೇ ದಸೈ ಬಂದ ಶೂಟೇ ಮಿತ್ರ ಭಾಯಿ ಸಬ ಛೋರೇ ಕಹತ ಕಬೀರಾ ಜೋ ಹರ ತ್ಯಾವೇ ಜೀವತ ಬಂಧನ ತೋರೆ ಆಸಾ ಇಕ ತುಕೇ ಚಾರ ಸರ್ಪನೀ ತೇ ಊಪರ ನಹೀ ಬಲಿಯಾ ಜಿನ ಬ್ರಹ್ಮ ಬಿಷ್ಣ ಮಹಾದೇವ ಶಲಿಯಾ ಮಾರ ಮಾರ ಸರ್ಪನೀ ನಿರ್ಮಲ ಜಲ ಪೈಠೀ ಜಿನ ತ್ರೇ ಪವನ ದಸಿಯಲೇ ಗುರ ಪ್ರಸಾದ ದೀಠೀ ರಹಾವ ಸರಪನೀ ಸರಪನೀ ಕ್ಯಾ ಕಹೋ ಭಾಯಿ ಜಿನ ಸಾಚ ಪಛಾನ್ಯ